ಮಾಡಿದ್ದ ಪುಂಡರಿ ಕಾಲ ಜ್ಞಾನೇಶ್ವರ ತುಕೋಬಾನ ನಾಮದೇವಯ್ಯ ನಿಳುಬಾನ ಏಕನಾಥ